ಕೆಟ್ಟದು ವೇಣು ಸರಿಯಾದೋ ಕಣ್ಣಮ್ಮ, ನಲ್ಲದು ವೇಣು ಕೆಟ್ಟದು ವೇಣು ಸರಿಯಾದೋ ಕಣ್ಣಮ್ಮ. ತೂತುಕುಡಿ ಸಂದೈಲೇ ಸುಟ್ಟು ಗೋ.